ಸದಾಮರಂ ನಿಕಾಮ ಶ್ಯಾಮ ಸುಂದರಂ ಭವಾಂಬುನಾಥ ಮಂದರಂ ಕಮುಲ್ಲ ಕಂಚಲೋಚನಂ ಮದಾದಿ ದೋಷಮೋಚನಂ ಜಲಂಬಾವು ವಿಕ್ರಮಂ ಪ್ರಭೋ ಪ್ರಮೇಯ ವೈಭವಂ ನಿಡಂಗ ಚಾಪಚಾರ್ಯಕಂ ದರಂ ತ್ರಿಲೋಕನಾಯಕಂ ದಿನೇಶ ಪಂಚಮಂಡಲಂ ಮಹೇಶ ಚಾಪಖಂಡನಂ ಮುನೇಂದ್ರ ಸಂತರಂಜನಂ ಸುರಾರಿ ವೃಂದವಂದನಂ ಮನೋಜ

ಮಾಧ್ಯಮಾಧಿಪತ್ಯಮಯಂ ಸಮಂತಪರ್ಯಾಯೌಮ ಸಾರ್ವಾಯುಷಾಂತ ಪರಾರ್ಥ ಪೃಥಿವ್ಯ.